ಸಾಗರ ಕೋ ದಂಡ ತರಂಗ ಅಂತ ಕೋ ಪಾರೆ ರುದ್ರ ಧ್ಯಾನ ಜ್ಞಾನ ಸತಗುರು ಕೇ ಕವ ಜನ ಭಲ ಉನೇ ಜೋ ಗಾವೇ ಭಲ